ಪೌಡಿ ತುರ ಕರ್ಮಜಲಾಗುದುಪಾಯ ತಾತಿನಿ ಖಸ್ಮಿಂದಾಯ ಏ ನಾಜಿಂತ ಕೇ ವಸ್ಕಿಸ್ಮೇ ತುದ್ವಿಖಿ ಜಗದುಪಾಯ ਇੱਕ ਨਾਨੋ ਤੂੰ ਮਿਲੇ ਕਾਪੂ ਦੁੱਧ ਖੁਵਾਇਆ ਗੁਰ ਕਿਰਪਾ ਤੇ ਜਾਣੀਆਂ ਜਿੱਤੇ ਦੁਧ ਆਪ ਪੁਛਾਇਆ।